ವಸ್ತುವೇ, ಸುವಿಶೇಡ ಮಗತ್ತುವ ಕ್ರಿಸ್ತುವೇ. ಸುತ್ತ ತಿರುತ್ತುವ ವಸ್ತುವೇ, ಸುವಿಶೇಡ ಮಗತ್ತುವ ಕ್ರಿಸ್ತುವೇ. ಪರಿಶುದ್ಧನೇ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತೀಯಂತೋ.